0: ತತ್ತಗಿಡದ
1: ಥ್ಯಾಂಕ್ ಯು ತಿಟ್ಟಿ
0: ತತ್ತಗಿಡ ತಿಮಿದ ಕಿಕ್ಕಿ ಗಿಡದ ರೊಂಬ ಸಿಕ್ಕುದಡ.